वेदम आड़ सुनिए ಟಕ್ಕದಿಗೆ ಟಗಿನ್ನಣ ಅನ್ನ ದಾಗ್ರೆ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ ಟಗಿ